na mu de munyina pinting na mu hwenyan kropon kwaje sister jina pinting wan pabo me ni abema jina pinting wan pabo adwuma sem ni be ye ye jina pinting wan pabo awade sem ni be ye ye jina pinting wan pabo sikasem ni be ye ye jina